ಹೇಮಂತ ಯಾಕ ರೌಂಡ್ ಆಫ್ 16 ಹಡಿಯನ್ ಬೌಲ ಥೆಪ್ ಯುಕಿತ ಆರ್ತ ಲಿಕಿ ಕೂಲ್ ಉ ಹಾಲನ್ ಮಂತ ಉಲ ಕಮಾಯ ಹಿಂಯೋ ಕೂಲ್ ಹಾಗನಿಗ ವರ್ಲ್ಡ್ ಕಪ್ ಕಪ ಮಂತ ಬನ್ಯ ರಂಕಾತ್ ಬಟ್ ಉ ಮೆಸ್ಸಿ ಬಟ್ ಉ ಎಂಬಾಪೆ ಹಾಕಜಿಂಗ್ ಎ ಬೆ ಬನ್ ಯೋ ಯಾಕ ಗೋಲ್ಡನ್ ಬೂಟ್ ಉ ಬ್ರೂನೋ ಗುಯಿಮಾರೆಸ್ ಜೊಂಕಾ ಬ್ರೆಜಿಲ್ ಉಲ ಯೋ ಯಕಲಾತ್ ಬನ್ ಶುಟ್ ಪೆನಟ್ರಿ ಹಾಕ ಕಲ್ಲಾ ಸ್ಟೆಪ್ ಜೊಂಕಾ ತೆಗಜಿಂಗ ಖುನ್ ಹನ್ರೈ ಉ ಕೂಲ್ ಜೊಂಕಾ ನೋವೆ ಉ ಅರ್ಜನ್ ನೈಲನ್ ಉ ಬಲೈ ಲೆ ಅಕೈ ಭಾ ಹಾಕ ನೆಗಜಿಂಗ ಖುನ್ ಉಲ ಯೋ ಬನ್ ಕೆಮ್ ಯಕ ಬಾಲ್ ಬಲಾ ಶುಟ್ ದ ಉ ಗುಯಿಮಾರೆಸ್ ಹಕವೈ ಪಟ್ ಕಜಿಂಗ ಖುನ್ ಕಬ ಮಂತಾ ಕ ಸ್ಟೆಪ್ ಹಪಡಂಗ ಇಂಗ್ಲೆಂಡ್ ಬಟ್ ಕ ಮೆಕ್ಸಿಕೊ ಕಬಡಂಗ ಯಾ ಚಫ್ರಾಂಗ್ ಮಂತಾ ಹ ನ್ಯೂ ಮೆಕ್ಸಿಕೊ ಕ ಇಂಗ್ಲೆಂಡ್ ಕಲಿಯೊ ಥ್ಯಾಪ್ ಆರ್ ಕೂಲ್ ಬಟ್ ಕ ಮೆಕ್ಸಿಕೊ ಕಲಪನ್ ಫಾಯ್ ಶಿಕೂಲ್ ಲಾಶಿ ಬೆಟ್ ಕ ಶಿಟೆಂಗ್ ಸಿನ್ಯಾ ಕಜಿಂಗ ಖುನ್ ಹಕ ವಾಟ್ ಕಬ ಖಾತ್ ರಿಯೋ ಲಾನಿ ಕ ರೌಂಡ್ ಆಫ್ 16 ಕನ್ ಲಾಂಗ್ ಹಪಡಂಗ ಪೋರ್ಚುಗಲ್ ಬಟ್ ಕ ಸ್ಪೇನ್ ಹಕ ಪೋರ್ ಖಾತ್ ಆರ್ ಶಿಟೆಂಗ್ ಬಟ್ ಲಶಾಯ್ ಕ ಸ್ಟೆಪ್ ಕಜಿಂಗ ಖುನ್ ಕನ್ ಲಾಂಗ್ ಹಪಡಂಗ ಯು ಎಸ್ ಎ ಬಟ್ ಕ ಬೆಲ್ಜಿಯಂ ಹಕ ಪೋರ್ ಸನ್ ಶಿಟೆಂಗ್ ka dorbar lyur jong ka ing dorbar parliament kan sedang na du ka ar phau tarik menta ubnai nai tung bat kan beteng hadu ka khat lai tarik ubnai nai lar uban wan u menteri u bakhmi ya ki kam ka parliament u kiran rijiju u la pentep hnen ka singi ba ka president Draupadi Murmu kala a ya ka jing manjur halor ka jing turwa jong ka sarkar pedeng ban pen long ya ka dorbar lyur jong ka parliament na du ka ar phau tarik unai tung ha ka jing tho ba u la pen mi haran san social media u rijiju u la ong ba ka ne ka dorbar kan kham phai khmat cheki jing ya tai ki badan jing mut ki jing ekren bat ki rai halor ki mat ki ba kong san na ka benta kari bat katung ila poi shaka bakut jong ka khubor ka balawan chapi na ka akashwani shillong sa shi por ka ta ka por phra bajing ni so ba ka akashwani delhi na ka benta ka khubor ka tin hindi ka ban bot pat ka khubor ka tin phareng ha ka por phra kha san minute ngi pen kan maru ba ka por phra ji teng ni wan phai byang shaka ni ka station ka jongi na ka benta ka north east news ka ni ka de ka akashwani shillong sngo ba ban up man ta ya ki khubor na delhi

ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕ್ಕಿ ಚಕಚೋ ಗಿಲಿಗಿಲಿ ಮಲ್ ಸುಲು ಸುಲು ಮಲ್ ಮಕರಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕ್ಕಿ ಚಕಚೋ.